ಹರಿಯ ಪುಣೇರಿ ಹೋ ಅಮಚ ಹರಿಯ ಪುಣೇರಿ ಅಹೋ ಐಕ್ಲತ್ ಕಾ ಹೋ ಅಮಚ ಹರಿಯ ಪುಣೇರಿ ಹೋ ಅಮಚ ಹರಿಯ ಪುಣೇರಿ.